ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೆ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇರ್ ಡು ವಿ ಟೇಸ್ಟ್ ಆಲ್ ದಿಸ್?
1: ಆನ್ ಜಶ್ನ್ ಇನ್ ಹೈದರಾಬಾದ್, ಎವ್ರಿ ಆಫ್ಟರ್ನೂನ್ ಅಟ್ 2 o'clock ಆನ್ FM ರೇನ್ಬೋ 101.9.
2: From Charminar's Irani Chai to the evolution of Hyderabadi biryani, it's a feast for your ears.
3: Jashne Hyderabad, savor the city's soul.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಲೈಫ್ ಲಾಂಗ್ ದೋಸ್ತಿ ಹೋ ಜಾತಿತಿ. ನೋ ಬ್ಯಾಕ್ಗ್ರೌಂಡ್ ಚೆಕ್ ನೀಡೆಡ್, ಜಸ್ಟ್ ಪ್ಯೂರ್ ವೈಬ್ಸ್. ಬಟ್ ಫಾಸ್ಟ್ ಫಾರ್ವರ್ಡ್ ಟು ಅಡಲ್ಟಿಂಗ್ ಆಸ್ ವರ್ಕಿಂಗ್ ಪ್ರೊಫೆಷನಲ್ಸ್, ರೆ ಬಾಪ್ ರೇ, ಟ್ರೈಯಿಂಗ್ ಟು ಪ್ಲಾನ್ ಅ ಸಿಂಪಲ್ ಕಾಫಿ ಡೇಟ್ ವಿತ್ ಯುವರ್ ಫ್ರೆಂಡ್ ನೌ ಫೀಲ್ಸ್ ಲೈಕ್ ಸ್ಕೆಡ್ಯೂಲಿಂಗ್ ಎ ಹೈ ಲೆವೆಲ್ ಕಾರ್ಪೊರೇಟ್ ಮೀಟಿಂಗ್. ಯು ಓಪನ್ ಯುವರ್ ಕ್ಯಾಲೆಂಡರ್ಸ್, ಚೆಕ್ ಯುವರ್ ಟೈಮ್ ಲೈನ್ಸ್ ಆ್ಯಂಡ್ ರಿಯಲೈಸ್ ದ ಅರ್ಲಿಯೆಸ್ಟ್ ಯು ಕ್ಯಾನ್ ಬೋತ್ ಮೀಟ್ ಈಸ್ 3 weeks ಫ್ರಮ್ ಟ್ಯೂಸ್ಡೇ. ಮತ್ಲಬ್ ಸ್ಕೆಡ್ಯೂಲ್ ಮ್ಯಾಚ್ ಕರ್ತಿ ಕರ್ತಿ ಉಮರ್ ನಿಕಲ್ ಜಾತಿ ಹೇ. ಇಸೆ ಸೀಕ್ ಏ ಮಿಲ್ತಾ ಹೇ ಕಿ ದ ಲೆಸನ್ ಈಸ್ ದ್ಯಾಟ್ ವೆಲ್ ಮೇಕಿಂಗ್ ಟೈಮ್ ಗೆಟ್ಸ್ ಹಾರ್ಡರ್ ಆಸ್ ವಿ ಗ್ರೋ ಅಪ್, ದ ಫ್ರೆಂಡ್ಸ್ ಹು ಸ್ಟಿಲ್ ಮ್ಯಾನೇಜ್ ಟು ಶೋ ಅಪ್ ಫಾರ್ ಯು ಥ್ರೂ ಆಲ್ ದ ಕ್ಯೂಸ್ ಆರ್ ದ ಒನ್ಸ್ ವರ್ತ್ ಕೀಪಿಂಗ್ ಫಾರ್ ಅ ಲೈಫ್ ಟೈಮ್. ತೋ ಆಪ್ ಅಪ್ನೆ ಕಿಸಿ ಬಿಝಿ ದೋಸ್ತ್ ಕೋ ಲಾಸ್ಟ್ ಟೈಮ್ ಕಾಫಿ ಕೇಳಿ ಬುಲಾನೆ ಕಿ ಕೋಶಿಶ್ ಕೀ ತಿ? ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಸ್ಟೇ ಟ್ಯೂನ್ ಟು FM Rainbow 101.9.

ಫಿಗರಿಂಗ್ ಔಟ್, ಯು ನೋ, ಫಿಗರಿಂಗ್ ಔಟ್ ದ ರಿಮೈನಿಂಗ್ 30% ಅಲಾಂಗ್ ದ ವೈಂಡಿಂಗ್ ರೋಡ್. ವೈ ಇಟ್ ಎಕ್ಸಿಸ್ಟ್ ಬಿಕಾಸ್ ಪರ್ಫೆಕ್ಷನಿಸಮ್ ಇಸ್ ರಿಯಲಿ ಜಸ್ಟ್ ಪ್ರೊಕ್ರಾಸ್ಟಿನೇಷನ್ ವೇರಿಂಗ್ ಅ ಕನ್ವಿನ್ಸಿಂಗ್ ಫ್ಯಾನ್ಸಿ ಮಾಸ್ಕ್. ಇಫ್ ಯು ಸಿಟ್ ಅರೌಂಡ್ ವೇಟಿಂಗ್ ಫಾರ್ 100%, ಸಡನ್ಲಿ ಆ್ಯಂಡ್ ಝೀರೋ ರಿಸ್ಕ್, ದ ಟ್ರೈನ್ ಆಫ್ ಆಪರ್ಚುನಿಟಿ ವಿಲ್ ಲೀವ್ ದ ಸ್ಟೇಷನ್ ವಿತೌಟ್ ಯು. ಸೊ ಟೇಕ್ ದ ಬ್ರೇವ್ ಲೀಪ್ ವೆನ್ ಯು ಆರ್ ಮೋಸ್ಟ್ಲಿ ಪ್ರಿಪೇರ್ಡ್ ಆ್ಯಂಡ್ ಬಿಲ್ ದ ಏರ್ಪ್ಲೇನ್ ಆನ್ ದ ವೇ ಡೌನ್. ಯು ಡೋ ನಾಟ್ ನೀಡ್ ಟು ಸೀ ದ ಹೋಲ್ ಸ್ಟೇರ್ ಕೇಸ್, ರೈಟ್? ಯು ಜಸ್ಟ್ ನೀಡ್ ಟು ಟೇಕ್ ದ ಫಸ್ಟ್ ಸ್ಟೆಪ್. ಕ್ಯೂಂಕಿ ಅಗರ್ ಆಪ್ 100% ಕಾ ವೇಟ್ ಕರ್ತೆ ರಹತೆಗೆ ತೋ ಮೌಕಾ ನಿಕಲ್ ಜಾಯೇಗಾ ಔರ್ ಕೋಯಿ ಔರ್ ಬಾಜಿ ಮಾರ್ಲೇಗಾ, ಬಾಜಿ ಮಾರ್ಲೇ ಜಾಯೇಗಾ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಹ್ಯಾಕ್ಸ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಡಿಗ್ರಿ ಪಿಜಿ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಕರ್ನಾಟಕ ವರದಾ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణ ప్రతిరోజు రాత్రి 8 గంటలకు ఎఫ్ఎం రెయిన్బోలో
2: మీరు వింటున్నారు ఆకాశవాణి రెయిన్బో ఎఫ్ఎం తాజా ట్యూన్స్.

0: ಎಫ್ಎಂ ರೇನ್ಬೋ 101.9
1: ಹೈದರಾಬಾದ್ ಹಾರ್ಟ್ ಬೀಟ್ ಸಿಕಂದ್ರಾಬಾದ್ ವೈಬ್ ಎಫ್ಎಂ ರೇನ್ಬೋ ಬ್ರಿಂಗ್ಸ್ ಇಟ್ ಅಲೈವ್.
2: ದಟ್ಸ್ ರೈಟ್, ವೈಬ್ರೆಂಟ್ ಹೈದರಾಬಾದ್ ಈಸ್ ಯುವರ್ ಎಂಟರ್ಟೈನ್ಮೆಂಟ್ ಗೇಟ್ ವೇ ಟು ಎವ್ರಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ಟೌನ್.
1: ಮ್ಯೂಸಿಕ್, ಕಲ್ಚರ್, ಸ್ಪೋರ್ಟ್ಸ್ ಅಂಡ್ ಸರ್ಪ್ರೈಸಸ್, ಆಲ್ ಪ್ಯಾಕ್ಡ್ ಇನ್ ಒನ್ ವೈಬ್ರೆಂಟ್ ಶೋ.
2: ಸೊ whether you are chilling at Tank Bund or shopping at Charminar,
1: stay tuned,
2: stay bright.
1: Vibrant Hyderabad
2: on FM Rainbow 101.9.
0: FM Rainbow 101.9.

0: ರೈನ್ಬೋ 101.9
1: ಹೈದರಾಬಾದ್ ಹಾರ್ಟ್ ಬೀಟ್ ಸಿಕಿಂದ್ರಾಬಾದ್ ವೈಬ್ ಎಫ್ ಎಂ ರೈನ್ಬೋ ಬ್ರಿಂಗ್ಸ್ ಇಟ್ ಅಲೈವ್. ದಟ್ಸ್ ರೈಟ್, ವೈಬ್ರೆಂಟ್ ಹೈದರಾಬಾದ್ ಈಸ್ ಯುವರ್ ಇನ್ಫೋ.

ದರೆ ಮೈಕದ ವಾಹೋ ಜೈಸೆ ಉಫ್ ನಜಾರಾ ಎ ದರೆ ಮೈಕದ ವಾಹೋ ಜೈಸೆ ಹೇಳಿದಕ್ಕೆ ಹೇಗೆ ಚಾಂದ ಇಟ್ಕೇಲಿಯಾ ಕರ್ತಾ ಹೇ ಸಿಯಾ ಅಬ್ರಕ್ಕೆ ಸಾಥ್ ಚಾಂದ ಇಟ್ಕೇಲಿಯಾ ಕರ್ತಾ ಹೇ ಸಿಯಾ ಅಬ್ರಕ್ಕೆ ಸಾಥ್ ಕೋಯಿ ಜುಲ್ಫೋ ಸೆ ತೇರಿ ಖೇಲ್ ರಹಾ ಹೋ ಜೈಸೆ ಕೋಯಿ ಜುಲ್ಫೋ ಸೆ ತೇರಿ ಖೇಲ್ ರಹಾ ಹೋ ಜೈಸೆ ಚಾಂದ ಇಟ್ಕೇಲಿಯಾ ಕರ್ತಾ ಹೇ ಸಿಯಾ ಅಬ್ರಕ್ಕೆ ಸಾಥ್ ಕೋಯಿ ಜುಲ್ಫೋ ಸೆ ತೇರಿ ಖೇಲ್ ರಹಾ ಹೋ ಜೈಸೆ ಕೋಯಿ ಜುಲ್ಫೋ ಸೆ ತೇರಿ ಖೇಲ್ ರಹಾ ಹೋ ಜೈಸೆ ಯೂ ಮಾಫಿ ಕೆ ತಲಬಗಾರ ಖುದಾ ಕೆ ಬಂದೆ ಯೂ ಮಾಫಿ ಕೆ ತಲಬಗಾರ ಖುದಾ ಕೆ ಬಂದೆ ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ ಯೂ ಮಾಫಿ ಕೆ ತಲಬಗಾರ ಖುದಾ ಕೆ ಬಂದೆ ಯೂ ಮಾಫಿ ಕೆ ತಲಬಗಾರ ಖುದಾ ಕೆ ಬಂದೆ ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ ಶೇರ್ ಪೇಶ್ ಕರ್ತಾ ಹೂ ಕೆ ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ ಸರೆ ಮಹಫಿಲ್ ಶಿಕನ್ ಆಲೂದ್ ಯೇ ಮಾಥಾ ಉನ್ಕಾ ಸರೆ ಮಹಫಿಲ್ ಶಿಕನ್ ಆಲೂದ್ ಯೇ ಮಾಥಾ ಉನ್ಕಾ ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ ಸರೆ ಮಹಫಿಲ್ ಶಿಕನ್ ಆಲೂದ್ ಯೇ ಮಾಥಾ ಉನ್ಕಾ ಸರೆ ಮಹಫಿಲ್ ಶಿಕನ್ ಆಲೂದ್ ಯೇ ಮಾಥಾ ಉನ್ಕಾ ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್ ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್ ಶಹರ್ ಮೇ ಸಾರೆ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ ಶಹರ್ ಮೇ ಸಾರೆ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್ ಶಹರ್ ಮೇ ಸಾರೆ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ ಪ್ಯಾರ ಇಖ್ಲಾಸ್ ಮುರವ್ವತ್ ಸೆ ಯೇ ಖಾಲಿ ದುನಿಯಾ ಆಜ್ ಕಾ ದೌರ್ ಕೋಯಿ ಖೈರ ಖುದಾ ಹೋ ಜೈಸೆ ಮಖ್ತಾ ಪೇಶ್ ಕರ್ತಾ ಹೂ ಕೆ ಔರ್ ಭಿ ತಖ್ತ ನಶೀ ಅಹಲ ಸುಖನ್ ಹೈ ಸರ್ವರ್ ಔರ್ ಭಿ ತಖ್ತ ನಶೀ ಅಹಲ ಸುಖನ್ ಹೈ ಸರ್ವರ್ ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ ಔರ್ ಭಿ ತಖ್ತ ನಶೀ ಅಹಲ ಸುಖನ್ ಹೈ ಸರ್ವರ್ ಔರ್ ಭಿ ತಖ್ತ ನಶೀ ಅಹಲ ಸುಖನ್ ಹೈ ಸರ್ವರ್ ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ ಕೋಯಿ ಕಶ್ಕೋಲ್ ಲಿಯೆ ದರ್ ಪೆ ಖಡಾ ಹೋ ಜೈಸೆ ಜಿಂದಗಿ ಮುಂತಜಿರೆ ದಸ್ತೆ ಖಜಾ ಹೋ ಜೈಸೆ ಜಿಂದಗಿ ಮುಂತಜಿರೆ ದಸ್ತೆ ಖಜಾ ಹೋ ಜೈಸೆ ದೂಸರಿ ಗಜಲ್ ಕಾ ಮತ್ಲಾಸ್ ಕರ್ತಾ ಹೂ ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್ ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್ ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ ಪನಾಹ್ ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್ ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ ಪನಾಹ್ ದಿಲ್ಕಶ್ ಯೇ ಮೇರಿ ಶಾಯರಿ ಅಲ್ಲಾಹ ಕಿ ದಿಲ್ಕಶ್ ಯೇ ಮೇರಿ ಶಾಯರಿ ಅಲ್ಲಾಹ ಕಿ ಪನಾಹ್ ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್ ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್ ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್ ಏಕ ಔರ್ ಮತಲಬ ದೇಖಿಯೇ ಕಿ ಕಿಸ್ ಹಾಲ್ ಮೇ ಹೈ ಜಿಂದಗಿ ಅಲ್ಲಾಹ ಕಿ ಪನಾಹ್ ಕಿಸ್ ಹಾಲ್ ಮೇ ಹೈ ಜಿಂದಗಿ ಅಲ್ಲಾಹ ಕಿ ಪನಾಹ್ ಸಾಹಿಲ್ ಕೆ ಪಾಸ್ ಘರ್ ಕೋಯಿ ಅಲ್ಲಾಹ ಕಿ ಸಾಹಿಲ್ ಕೆ ಪಾಸ್ ಘರ್ ಕೋಯಿ ಅಲ್ಲಾಹ ಕಿ ಪನಾಹ್ ಶೇರ್ ಪೇಶ್ ಕರ್ತಾ ಹೂ ಕೆ ಯೇ ಅಹಲೆ ಖಾನ್ದಾನ್ ಕಾ ಆಪಸ್ ಮೇ ಮೇಲ್ ಜೋಲ್ ಯೇ ಅಹಲೆ ಖಾನ್ದಾನ್.

ಗೀತ್ ಮೇರೆ ಮನ್ಮೀತ್ ಮೇ ಆಪ್ ಸಭೀ ಕಾ ಸ್ವಾಗತ್ ಕರ್ತಿ ಹೈ ಅರ್ಪಣಾ ಆಕಾಶವಾಣಿ ದಿಲ್ಲಿ ಕಾ ಎಫ್ ಎಂ ಗೋಲ್ಡ್ 100.1 ಮೆಗಾಹರ್ಟ್ಜ್ ಆಪ್ ಸುನ್ ರಹೇ ಹೈ ವಕ್ತ ಹೋ ಗಯಾ ಹೈ 11:41 ಔರ್ 10 ಸೆಕೆಂಡ್ ತೋ ಚಲಿಯೆ ಗೀತ್ ಮೇರೆ ಮನ್ಮೀತ್ ಕಿ ಶುರುವಾತ್ ಕರ್ತೆ ಹೈ ಲಕ್ಷ್ಮೀಕಾಂತ್ ಪ್ಯಾರೆ ಲಾಲ್ ಕೆ ಸಂಗೀತ್ ಸೆ ಸಜೆ ಗೀತ್ ಕೆ ಸಾತ್ ಬೋಲ್ ಲಿಖೆ ಹೈ ಆನಂದ್ ಬಖ್ಷಿ ಸಾಹಬ್ ನೆ ಲತಾ ಮಂಗೇಶ್ಕರ್ ಔರ್ ಶಬ್ಬೀರ್ ಕುಮಾರ್ ಕಿ ಆವಾಜ್ ಮೇ ಯೇ ಗೀತ್ ಹೋಗಾ ಫಿಲ್ಮ್ ಕಾ ನಾಮ ಹೈ ವೋ 7 ದಿನ ಸ್ವಾಗತ ಹೈ ಆಪ್ ಸಭೀ ಕಾ